ಗುರುರ್ನೈ ವಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಚ ಪ್ರಾಣ ಸಂಜ್ಞೋ ನ ವೈ ಪಂಚ ವಾಯು ನ ವಾ ಸಪ್ತ ಧಾತುರ್ನ ವಾ ಪಂಚ ಕೋಶ ನ ವಾಕ್ ಪಾಣಿ ಪಾದೋ ನ ಚೋಪಸ್ಥ ಪಾಯು

ಗುರುರ್ನೈ ವಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಚ ಪ್ರಾಣ ಸಂಜ್ಞೋ ನ ವೈ ಪಂಚ ವಾಯು ನ ವಾ ಸಪ್ತ ಧಾತುರ್ನ ವಾ ಪಂಚ ಕೋಶ ನ ವಾಕ್ ಪಾಣಿ ಪಾದೋ ನ ಚೋಪಸ್ಥ ಪಾಯು